0: ಸ್ವಾಮಿ ಹೇಳುತ್ತಾರೆ, ವಿಫಲತೆಗಳು ಯಶಸ್ಸಿನ ಮೆಟ್ಟಲುಗಳು ಅಂತ. ಆದರೆ ನನ್ನ ಜೀವನದಲ್ಲಿ ವಿಫಲತೆಯೇ ಮೊದಲ ಹೆಜ್ಜೆ ನಮ್ಮ ಸ್ವಾಮಿಯವರ ಕಡೆಗೆ. ನಾನು ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಪರೀಕ್ಷೆಯ ಮುಖಾಂತರ ಸ್ವಾಮಿಯವರ ಕಾಲೇಜಿಗೆ ಸೇರಿದೆ. ನಾನು ಕನ್ನಡ ಮಾಧ್ಯಮದಿಂದ ಬಂದಿರುವುದಕ್ಕೆ ನನಗೆ ಇಂಗ್ಲಿಶಿನ ಬಗ್ಗೆ ಆತ್ಮವಿಶ್ವಾಸವಿರಲಿಲ್ಲ. ನಾನು ಕನ್ನಡದ ಮಾಧ್ಯಮದಲ್ಲಿ ಬಂದು ಸ್ವಾಮಿಯವರ ಕಾಲೇಜಿಗೆ ಸೇರಿದೆ. ಆದರೆ ನಾನು ಸ್ವಾಮಿಯವರ ಬಗ್ಗೆ ಕೇಳಿದ್ದೆ ಮತ್ತು ನನಗೆ ನಂಬಿಕೆ ಇರಲಿಲ್ಲ ಮತ್ತು ಪ್ರಾರ್ಥನೆಯೂ ಮಾಡಿರಲಿಲ್ಲ. ನಾನು ಮೊದಲನೇ ಸೆಮಿಸ್ಟರ್ ಪರೀಕ್ಷೆಗಳ ಸಮಯದಲ್ಲಿ ಇದು ನಡೆದಿದೆ. ಅದೇ ವರ್ಷದಲ್ಲಿ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯವು ವಾರ್ಷಿಕ ಪದ್ಧತಿಯಿಂದ ಸೆಮಿಸ್ಟರ್ ಪದ್ಧತಿಗೆ ಬದಲಾಯಿಸಿತು. ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದರೂ ಕೂಡ ಸೆಮಿಸ್ಟರ್ ಪದ್ಧತಿಗೆ ಬದಲುಕೊಳ್ಳುವುದು ತುಂಬಾ ಕಷ್ಟವಾಗಿತ್ತು. ಆದರೂ ನಾನು ಅನಾಟಮಿ ಮತ್ತು ಫಿಸಿಯಾಲಜಿಯಲ್ಲಿ ಕೇವಲ ಒಂದು ಅಂಕದಿಂದ ಅನುತ್ತೀರ್ಣಗೊಂಡು ನಿರಾಶೆಯಲ್ಲಿದ್ದೆನು. ನನ್ನ ಮನಸ್ಸು ದುಃಖದಿಂದ ತುಂಬಿತ್ತು, ಕಣ್ಣುಗಳು ಕಣ್ಣೀರಿನಿಂದ ತುಂಬಿತ್ತು. ಆ ದಿನ ನನ್ನನ್ನು ನಿದ್ದೆ ಆವರಿಸಿತು. ಆ ಕತ್ತಲ ರಾತ್ರಿಯ ವೇಳೆಯಲ್ಲಿ ಪ್ರಿಯ ಸ್ವಾಮಿ, ನೀವು ನನ್ನ ಕನಸಿನಲ್ಲಿ ಬಂದು ತುಂಬಾ ಪ್ರೀತಿಯಿಂದ ಸರಿಪೋತುಂದಿಲೆ, ಅಂದರೆ ಎಲ್ಲ ಸರಿಯೋಗುತ್ತದೆ ಎಂದು ಅರ್ಥ. ಮರುದಿನ ನಿಮಗೊಂದು ಪತ್ರವನ್ನು ಬರೆದೆನು. ಆ ಪತ್ರದಲ್ಲಿ ನನ್ನ ಮನದಾಳದ ಭಾವನೆಗಳನ್ನು ಹಂಚಿಕೊಂಡು ಮುಂದಿನ ಪರೀಕ್ಷೆಗಳಲ್ಲಿ ಇನ್ನಷ್ಟು ಚೆನ್ನಾಗಿ ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿದೆ. ದಿನ ಕಳೆದಂತೆ ನನ್ನ ನೋವು ಹೆಚ್ಚಿತು. ನಾನು ಕಾಲೇಜಿನ ಕಾರಿಡಾರಿನಲ್ಲಿ ಕುಳಿತುಕೊಂಡು ಅಳುತ್ತಿದ್ದಾಗ ನಮ್ಮ ಕಾಲೇಜಿನ ಮುಖ್ಯೋಪಾಧ್ಯಾಯರು ಬಂದು, ನಿನ್ನ ಪರೀಕ್ಷೆಯಲ್ಲಿ ಒಂದು ಫಲಿತಾಂಶಗಳನ್ನು ಮತ್ತೊಮ್ಮೆ ನೋಡಿದ್ದೀಯಾ ಅಂತ ಕೇಳಿದ್ದರು. ಏಕೆಂದರೆ ಆ ರಾತ್ರಿ ಫಲಿತಾಂಶಗಳು ಬದಲುಗೊಂಡಿದೆ ಎಂಬುದನ್ನು ತಿಳಿಸಿದರು. ನಾನು ಹೋಗಿ ನೋಡಿದಾಗ ನನ್ನ ಅಪಾರ ಆಶ್ಚರ್ಯಕ್ಕೆ ಸಂತೋಷವಾಯಿತು. ಏಕೆಂದರೆ ನನ್ನ ಫಲಿತಾಂಶಗಳು ಉತ್ತೀರ್ಣಗೊಂಡಿತ್ತು. ಪ್ರಿಯ ಸ್ವಾಮಿ, ಇದೆಲ್ಲ ನಿಮ್ಮ ದೈವ ಮತ್ತು ದೈವಿಕ ಕೃಪೆ ಇದೆಲ್ಲ. ಮತ್ತು ನೀವು ನನ್ನನ್ನು ಯಾವಾಗಲೂ ಆಶೀರ್ವದಿಸುತ್ತಾ ಮತ್ತು ರಕ್ಷಿಸುತ್ತಾ ಕಾಪಾಡುತ್ತಿದ್ದೀರಿ ಎಂಬ ಭಾವನೆ ನನಗಿದೆ ಸ್ವಾಮಿ. ಪ್ರತಿಯೊಬ್ಬರಿಗೂ ನಿಮ್ಮ ದಿವ್ಯ ಆಶೀರ್ವಾದ ಮತ್ತು ಅನುಗ್ರಹ ಸಿಗಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ನಾನು ನಿಮ್ಮನ್ನು ಸದಾ ಆರಾಧಿಸುತ್ತೇನೆ ಸಾಯಿಮಾ.
1: ವಿತ್ ಹಾರ್ಟ್ಸ್ ಓವರ್ಫ್ಲೋಯಿಂಗ್ ಇನ್ ಗ್ರ್ಯಾಟಿಟ್ಯೂಡ್, we now offer a humble rhapsody of praise to the divine, our guide, protector and eternal refuge. We sing to the Lord who holds the righteous by their hand, who silently stirs every heart and who guides each soul through life's uncertain paths with love and compassion. In moment of darkness he becomes our light, in moments of fear our strength, the one worthy of all worship, adoration and glory. Glory to the Lord.